ಬುದ್ಧಿ ಪದನಿ ಸನಿದ ತಣ ತಜಂ ತಪ ಜುಣ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣ ಕುಜಂ ಜಂ ಸಮಪದಿಂ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂ ತಗಿಟ ಗರಿಣಿ ತಜಂ ಪದನಿ ಸತಜಂ ತರಿಗಮ ತಗಿಟ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿ ಗದಿ ನೀದ ಸದಿಗಿಣತು ಸರಿ ಗಮ ಪದ ನೀ ತಡಿತ ನೀದ ಸದಿಗಿಣತು ದಿಗ ಸಾರಿ